0: ಅದೇ ಸಿದ್ಧ ಮಾಡಪ್ಪ ಗೆಲ್ಲ ತಾಲ ಸಾತ ಶ್ರಮ ಖಾಯಿಲಂತೆ ಬೋಲೈಲ
1: ಸಿದ್ಧ ಮಾಡಪ್ಪ
0: ಬಾಬಾ ಹಮಾರ ಗಂಗಿದ ಕಾತ್ರ ಒಗಮಂತಿ
1: ಅನ್ನಿ
0: ಒಗಮಂತಿ ಮತ್ತೆ ನಾ ಸಿದ್ಧ ಮಾಡಪ್ಪ ಕಾಯ್ದಲ
1: ಅನ್ನ ಸಿದ್ಧ ಮಾಡಪ್ಪ ಕಾಲಲ ಉದ್ದ ಒಗಮಲ ತೋದಿಲ
0: ಗಂಗೆ ಸೇ ಪುಸಾ ಗಂಗಿಲ ಸುಳ್ತಿಲಿ ತುಲ ಪರಡಿ ಕರುಣ
1: ಅನ್ನಿ
0: ತೋರ್ಗಾ ಶಿಶಿ ನಾರಾಯಣ ಕಾಯ್ ಮಂತುಯ
1: ತರಿಯ ಸಿದ್ಧ ಮಾಡಪ್ಪ
0: ಸತ್ಯ ಸರಳ ಬಾಬಾ ಒಗಮಾನಿ ದಿಲ
1: ಅನ್ನಿ
0: आता मला सुद्धा वग मानते
1: मग मात्र पुढे जा
0: असे म्हणताना त्यावेळी
1: शेज माळा बला
0: काय केलं
1: काय तो वग मानला
0: नागपंचमी बारा वाट्याचा काढतील तुझ्या नवन
1: आणि
0: दूध घालतील वारला तुला उपास धरतील बाबा असा वगमान